ಸೇತಾ ಪುಷ್ಪಾಂಜಲಿ ಅದುಮೋಮತೆ ಸ್ವರಾಂಜಲಿ ಗೀತೋನು ಗಾತಾ ಗೀತಾಂಜಲಿ ಚಾಹತ್ಯ ತೇರಿಯ ಕವಿತಾಂಜಲಿ